0: ಗಂಚಿಕೀರ್ಷತಿ ಅಭಾಗಮಸ್ತೆ ಕುರು ಮಾಮಬ್ಧೆ ಭಾಗಿನಂ ಕುರು.
1: ಮಂಗಲ್ ಪ್ರಭಾತ್ ಮಧ್ಯೆ ಯಾನಂತರ ಐಕೂಯಾ ಸಂತ ನಾಮದೇವ್ ಮಹಾರಾಜಾಂಚಾ ಅಭಂಗ ಅಶ್ವಿನಿ ಭಿಡೆ ದೇಶಪಾಂಡೆ ಯಂಚಾ ಸ್ವರಾತ್.

ಪಕ್ಕಲ್ಲ ಧರ ಪಕ್ಕಲ್ಲ ಅವ ದೂರ ಸೋಡು ನಕ್ಕ ಘಾಮ ತತ್ತ ಮೀಳ ಪೈಕ ಬೋಲ ಬಜರಂಗ ಚಿಕ್ಕಮಾಲ್ ಹಮಾಲ್ ಹಮಾಲ್ ಹಮಾಲ್ ಹಮಾಲ್ ಹಮಾಲ್ ಹಮಾಲ್ ದೂರ ಸರ ವಾಟಕರ ಸಮ.

0: ನವನಿ ಕಶಿಗ ದವನಿ ರಜಕೃಷ್ಣ ಗೋಲ್ಡಿನ ಮಾತು ಸರಮಾನ
1: ನೀ ನವರಾಧಿಸೋ ಭವರಾ ತುಜ ಕುಂಕುಮತ ದೇವ ಬಾಯಿ ಥೋಳ ಕರಿ ಭಾನ್ ಭಾನ್
0: ತು ನವನಿ ಕಶಿಗ ದವನಿ ರಜಕೃಷ್ಣ ಗೋಲ್ಡಿನ ಮಾತು ಸರಮಾನ
1: ನೀ ನವರಾಧಿಸೋ ಭವರಾ ತುಜ ಕುಂಕುಮತ ದೇವ ಬಾಯಿ ಥೋಳ ಕರಿ ಭಾನ್ ಭಾನ್